ಪರಿ ಸುಂದರಿ ಕೃಷ್ಣ ಕುರ್ಬಾನ ದಜ್ಞಿಯು ಸೌಮಾನ ಕೃಷ್ಣ ದಜ್ಞ ಕುರ್ಬಾನ ದಜ್ಞಿಯು ಸೌಮಾನ ಸೌಮಾನ ಗುಷಾದೆ ಬರುವ ಅಗಾದ